ಹೊಸ ಹೊಸ ರಲಿ ಪಾನಿಟು ಬಗಲಿ ಬಸಿದೆ ಲಾಭು ಬಾಟೋಕೆ ತುನಾಯಿ ಬೋಲಿಲೆ ಸುಲೇಖಾ ಸುಂದರಿ ಉಟಿ ಜಿಬಿ ಲೋಕೆ ಬಾಕೆ ರೇ ದೊಂದ ಉಟಿ ಜಿಬಿ ಲೋಕೆ ಬಾಕೆ ಸುಂದರ ಚನ ಡುಡು ಕೇಲ ಚಕಡ ಲಾಗಿ ಜಾಯ್ಕ ಅರೆ ಆತಾಲೆ ಕಿ ಕೇಲು ತಾಕೋರೆ ಸಂಗೆ ಜಾವಾ ಘರೆ ಎ ಬಾಟರ್ ಆಯ್ ಬಾಟರ್ ಗಡಾ ಗಾರನಿ ಕಾಜಿ ಕಿಲು ಕಾಂದಾ ಸಾರನಿ ಅಮರ್ ಘರ ಬಾಯಿ ಪಿಲಾ ಗಾರನಿ ಕಾಯ ಸಾಬೆ ಪೇಜೋ ರಾಂದನಿ ರೇ ದೊಂದ ಸಾಬೆ ಪೇಜೋ ರಾಂದನಿ ರೋನೋವೆ ಲೋಕಾರೆ ರಾಣಿ ಚಲೋ ಡುಡು ಕೇಲ ಚಕಡಾ ಲಾಗಿ ಜಾಯ್ ಅರೆ ಉಟಾನ್ ಪಾವುನ್ ಮಧರುನ್ ಜಾತೆ ಸಿಲಿಮಾಗಾರೆ ಕಾಕಡಾ ಕೋಡಿಲಿ ಗೋಜಿಯಾ ಡಾಂಗೆ ಕಾಯ್ ಬೇತಾಲ ಗಾಮರು ಟಂಗೆ ಆಸಾರೆ ಲಾಡರಿ ಧರ ಬಿ ಅಂಗೆ ಕಾಯ್ ಸಾಯಾ ಬಿ ಲಾಹುಜ ಸಂಗೆ ರೇ ಅದೊಂದು ಸಾಯಾ ಬಿ ಲಾಹುಜ ಸಂಗೆ ರೋನವೆ ಲೋಕಾರೆ ರಾಣಿ ಮಚ ಸಂಗೆ ಖೇಲ ಚಕಡಾ ಲಾಗಿ ಜಾಯ್ ಅರೆ ಸುಂದರ ತುವಾಲ್ ಬೋನೆ ಸೆ ಕಾಯ್ ನಾನಿ ಯಾಮಾವಾಲೆ ಕೆ ಕಂದಿ ಕೆ ಮೋರಾ ಮೋಲಿ ಮಂದರಾ ಕಾಯ್ ಧೋತಿ ದರಾ ಪಾಟಾ ದರಾ ರೇ ದೊಂದ ಧೋತಿ ದರಾ ಪಾಟಾ ದರಾ ಮೋರ್ಲಾ ಚೆಲಿ ಪೋರಾ ಹಾಕಿ ಕೆ

0: ಇದ್ ಆಕಾಶವಾಣಿ ಜಗದಲ್ಪುರ್ ಗೋಣಿ ಸಮಾಚಾರ ಬುಲೆಟಿನ್ ತಸಂಗೆ ನನ್ನ ಅಬ್ಲೇಶ್ ಕುಮಾರ್. ಪ್ರಮುಖ ಸಮಾಚಾರ. ಛತ್ತೀಸ್ಗಢದಾಗ ಬಿಜಲಿ ಬಿಲ್ ತ ಮೋಲ ಪೆಡಿಸ್ತ, 1 ಜುಲೈ ತಿನ ಪೆಡಿಸ್ತ ಮೋಲ ಲಾಗು ಅಂತ. ಗರ್ಮಿ ಚುಟ್ಟಿ ತಪ್ಪೇರ್ಕೆ 16 ಜೂನ್ ತಿನ ಖುಲೆ ಮತ್ತ ಪ್ರದೇಶದ ಸೊಬ್ಬೆ ಸರ್ಕಾರಿ ಆರ್ ಪ್ರೈವೇಟ್ ಇಸ್ಕೂಲಿ. 27 ಜೂನ್ ಆನ ಮಾನೆಮ್ ಆತೋರ್ ಇಸ್ಕೂಲ್ ಪ್ರವೇಶ ಪಂಡೋಮ್. ಮುಸೂರ್ ಕಾಲಾಮ್ ತಿನ್ ಉಡ್ಸ್ ಪ್ರದೇಶದ ಸೊಬ್ಬೆ ಟೈಗರ್ ರಿಸರ್ವ್ ರಾಷ್ಟ್ರೀಯ ಉದ್ಯಾನ ಆಡ್ ಗುಪಜೀವಾಲ್ ಅಭ್ಯಾರಣ್ಯ ಪರ್ಯಟಕ ಲೋರ್ಕಿನ್ ಲೈ 1 ಅಕ್ಟೋಬರ್ ಇವ್ನ ಬಂದ್ ಕೀಸ್ ಇತ್ತೋಡ್. ಮಲೇರಿಯಾ ಮುಕ್ತ ಛತ್ತೀಸ್ಗಢ ಅಭಿಯಾನ ತ 14ವಾ ಚರಣ್ ಮೊದಲ್ ಅತ್ತ. ಅಭಿಯಾನದಾಗ 16,20,000 ಮುಲ್ತ ಮಲೇರಿಯಾ ಜಾಚಕಿಯಾನ್ ಲಕ್ಷ್ಯ ಮಿಂದೆ. ಇಂಜೆ ಸಮಾಚಾರ ಕೊಂಡೆ. ಛತ್ತೀಸ್ಗಢ ರಾಜ್ಯ ವಿದ್ಯುತ್ ನಿಯಾಮಕ ಆಯೋಗ್ತೋರ್ ಲೋಹಕಿನಗ ವಾಟ್ತದ ಬಿಜಲಿತ ಮೋಲತೆ 30 ಪೈಸಾ ಪ್ರತಿ ಯೂನಿಟ್ ಮತ್ತ ಅದೇನ್ 50 ಪೈಸಾ ಪ್ರತಿ ಯೂನಿಟ್ ಪೆಡಿಸಿ ಕಿತ್ತೋಡ್. ಇಲ್ಲಿಕೇನ್ ಆಯೋಗ್ತೋರ್ ಬಿಜಲಿ ಮೋಲತಿನ್ 6.23% ಔಸತ್ ವೃದ್ಧಿ ಕೀಸ್ ಇತ್ತೋಡ್. ಅಗಾನ್ ಗೈರ್ ಘರೇಲು ಉಪಭೋಕ್ತಾ ಲೋರಕಿನ್ ಲೈ 20 ಪೈಸಾ ತಿನ 40 ಪೈಸಾ ಪ್ರತಿ ಯೂನಿಟ್ ಇಸಾಬ್ತೆ ಪೆಡಿಸಿ ಕಿತ್ತೋರ್. ಖೇತಿತ ಪಂಪ್ ತಲೆ 40 ಪೈಸಾ ಪ್ರತಿ ಯೂನಿಟ್ ಪೆಡಿಸಿ ಕಿತ್ತೋಡ್. ಅಗಾನ್ ಗೈರ್ ಸಬ್ಸಿಡಿ ತೋರ್ ಕೃಷಿ ಪಂಪ್ ಕನೆಕ್ಷನ್ ಕಿನ್ ಊರ್ಜಾ ಪ್ರಭಾರತೆ ಇಯನ ಚೂಟ್ ತಿನ್ 30% ತಿನ ಪೆಡಿಸಿ ಕೀಸ್ 40% ಕೀಸ್ ಇತ್ತೋಡ್. ಬಿಜಲಿತ ಇವು ಪೆಡಿಸ್ತ ಮೋಲ ಪ್ರದೇಶದಾಗ 1 ಜುಲೈ ತಿನ ಲಾಗು ಅಂತ. ಮುತ್ತೇನ ಸಮೂಹ ಚಲಾಕಿಯಾನ್ ಉದ್ಯೋಗ ಬಸ್ತರ್ ಆರ್ ಸರ್ಗುಜಾ ಸಂಗೇನ್ ರಾಜ್ಯ ತ ನಾಟೇನ್ ಕ್ಷೇತ್ರನ ಗಚಲೇಮ್ ಆಯಾನ್ ಅಸ್ಪತಾಲ್ ನರ್ಸಿಂಗ್ ಹೋಮ್ ಡಯಾಗ್ನೋಸ್ಟಿಕ್ ಸೆಂಟರ್ ತ ಸಂಗೇನ್ ಪೋಹಾ ಇತ್ಕೆ ವರ್ಕು ಆಡ್ ಪಿರ್ಕಿನದ್ ಮಿಲ್ಕಿನ್ ಊರ್ಜಾ ಪ್ರಭಾರತೆ ಇಯನ 10% ಚೂಟ್ ಮುನ್ನಿಟಲೆಕ್ಯಾನ್ ಮಂತ. ದೇರಿತೆ ಕಿಯಾನ್ ಭುಕ್ತಾನ್ ತಪೊರ್ರೊ ಪೊಯ್ತಾನ್ ಶುಲ್ಕಿನ್ ಇಂಜೆ ಲೇಂಜಿಂಗ್ ಇಸಾಬ್ತೆ ಅಯ್ಯೋ ದಿನ್ನಾಲ್ ಹಿಸಾಬ್ತೆ ಪೊಯ್ತಿತೋರ್. ಅಗನ್ ಅಗ್ರಿಮ್ ಭುಕ್ತಾನ್ ಕಿತ್ಕೆ ಇಯನದ್ 0.25% ಛೂಟ್ ಕಿನ್ ಘಟಾಕಿ 0.75% ಕೀಸ್ ಇತ್ತೋಡ್. ಛತ್ತೀಸ್ಗಢ ವಿಧಾನಸಭಾ ತ ಮುಸುರ್ ಕಾಲಾಂತ ಸತ್ರ 13 ಜುಲೈ ತಿನ ಮೊದಲ್ ಅಂತ. ವಿಧಾನಸಭಾ ತೋರ್ ಸಚಿವ ದಿನೇಶ್ ಸರ್ಮಾಲ್ ಇದೇನ್ ಲೈ ಅಧಿಸೂಚನಾ ಜಾರಿ ಕೀಸ್ ಇತ್ತೋಡ್. 17 ಜುಲೈ ಇವನ ಚಲೇಮ್ ಆಯನದ್ ಇದ್ ಏಯಿಂಗ್ ದಿನತ ಸತ್ರ ತೆ ಕುಲ್ ಏಯಿಂಗ್ ಬೈಠಕ ಅಂತ. ಸತ್ರ ತ ಚುಟೆ ವಿತ್ತೀಯ ಕಾಮ್ ತ ಸಂಗೇನ್ ಔರ್ ವೇಣ್ ಸರ್ಕಾರಿ ಭೂತ ಅಂತ. ಡೋಯ್ ಕಾಲಾಂತ ಚುಟ್ಟಿ ಮಾರ್ತ ಪೇರ್ಕೆ ಮಂಗಲ್ವಾರ 16 ಜೂನ್ ನೆಟೆನ್ ಪ್ರದೇಶದ ಕೊಂಡೆ ಸರ್ಕಾರಿ ಇಸ್ಕೂಲ್ ಆರ್ ನಿಜಿ ಇಸ್ಕೂಲ್ ಕುಲೇಮ್ ಅತ್ತ. ಇದೇನ ಸಂಗೇನ್ ಇಸ್ಕೂಲಿನ 16 ತಿನ 27 ಜೂನ್ ಇವನ್ನ
1: We'll get something out of the wicket, hopefully, and then chase down our total.
2: A lot of compliments to your team in that first game, pushing Bangladesh really, really close. The first time you're coming up against India, a third-ranked team in the world. How are the team feeling?
1: We're super excited for this.

ಅದನ್ನ ನೆಲತ ಭವಿಷ್ಯ ತಲೆ ಕಾಮ್ನ ಕಿತ್ತೋಡು ಮಾರೆಂಗಾಡ್ ಪ್ರಮುಖ ಸಮಾಚಾರ ವೆಂಡೋಂಟ್ ತೇಪ್ ಛತ್ತೀಸ್ಗಢದಾಗ ಬಿಜಲಿ ಬೀಳ್ತ ಮೋಲ ಪೆಡಿಸ್ತ ಒಂದು ಜುಲೈ ತಿನ ಪೆಡಿಸ್ತ ಮೋಲ ಲಾಗು ಅಂತ ಗರ್ಮಿ ಚುಟಿತ ಪೇರ್ಕೆ 16 ಜೂನ್ ತಿನ ಖುಲೆ ಮತ್ತ ಪ್ರದೇಶದ ಶುದ್ಧ ಸರ್ಕಾರಿ ಆರ್ ಪ್ರೈವೇಟ್ ಸ್ಕೂಲ್ 27 ಜೂನ್ ಆನ ಮಾನ್ಯಂ ಆತೋರ್ ಸ್ಕೂಲ್ ಪ್ರವೇಶ ಪಂಡು ಮುಸುರ್ ಕಾಲಾಂತಿನ ಉರ್ಸ್ ಪ್ರದೇಶದ ಸೊಬ್ಬೆ ಟೈಗರ್ ರಿಸರ್ವ್ ರಾಷ್ಟ್ರೀಯ ಉದ್ಯಾನ ಆಡ್ ಗುಪ್ಪಜಿವಾಲ್ ಅಭಯಾರಣ್ಯ ಪರ್ಯಟಕ ಲೋರ್ಕಿನ್ ಲೇ 1 ಅಕ್ಟೋಬರ್ ಏವ್ನ ಬಂದ್ ಕಿ ಸಿತ್ತೋಡ್ ಮಲೇರಿಯಾ ಮುಕ್ತ ಛತ್ತೀಸ್ಗಢ ಅಭಿಯಾನ ಚೌದವಾ ಚರಣ್ ಮೊದಲ್ ಅತ್ತ ಅಭಿಯಾನದಾಗ 16,20,000 ಮುಲ್ತಂ ಮಲೇರಿಯಾ ಜಾಚ ಅಭಿಯಾನ ಲಕ್ಷ ನಿಂದೆ ಇದನ್ನ ಸಂಗೇನ್ ಗೋಡಿ ಸಮಾಚಾರ ಬುಲೆಟಿನ್ ತ ಇವು ಮಾಟ ಈಗ ಮಾರ್ತ ಜೋಹಾರ್.